ಕಾಲ ಸರಳ ಮುಗುತ ಶಿರ ನಯನ ವಿಶಾಲ ಪುಸ್ತಕ ಪಾಣಿ ಕುಠಾರ ತ್ರಿಶೂಲಂ ಮೋದಕ ಭೋಗ ಸುಗಂಧಿತ ಪೂಲಂ ಸುಂದರ ಪೀತಾಂಬರತನ ಸಾಜಿತ ಚರಣ ಪಾದುಕಾ ಮುನಿಮನ ರಾಜಿತ ಶಿವ ಸುವನ ಷಡಾಸನ ಭ್ರಾತ ಗೌರಿ ಲಲನ ವಿಶ್ವ ವಿಖ್ಯಾತ ಸಿದ್ಧಿ ಬಂಚವರ ಸುಧಾರಿ ಭೂಷಕ ವಾಹನ ಸೋಹಕ ಕಾರಿ